ಪತಿ ಪ್ರಿಯಾನುಜ ತ್ವರಂಗ್ರಿ ಮೂಲಯೇ ನರ ಭಜಂತಿ ಹೀನ ಮತ್ಸರ ಪತಂತಿ ನೋ ಭವಾರ್ಣ ವೇವಿ ತರ್ಕ ವೀಚಿ ಸಂಕುಲೆ ವಿರಕ್ತವಾಸಿನ ಸದಾ ಭಜಂತಿ ಮುಕ್ತ ಏ ಮುದ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸು ದುರ್ಲಭಂ ಸ್ವಭಕ್ತ ಕಲ್ಪ ಪಾದಪಂ ಸಮಂ ಸುಸೇವ್ಯ ಮನ್ಮಹಂ ಅನೂಪ ರೂಪ ಭೂಪತಿಂ ನತೋಹಮುರ್ವಿಜಾಪತಿಂ ಪ್ರಸೀದ ಮೇ ನಮಾಮಿ ತೇ ಪದಾಬ್ಜ ಭಕ್ತಿ ದೇಹಿ ಮೇ ಪಠಂತಿ ಯೇ ಸ್ತವಂ ಇದಂ ನರಾದರೇಣ ತೇ ಪದಂ ವ್ರಜಂತಿ ನಾತ್ರ